0: ಹಾಸ್ಪಿಟಲ್ ಕಮರಲ್ಲ
1: ನಾಲ್ಕಾವತಮ್ಮ ಹಾಸ್ಪಿಟಲ್
0: ಜೋಡಿನ ಪಿಜಿ ಬಾಬಾನ ಪಾಯ ಪಡಾಯ್ದ ಆಪಲ ದರ್ಶನ ಗೇಜ ಆಪಲ ವಾವರ್ ದತ್ರ ಘೇವನ ಜಾಯಚ
1: ಆನಿ ಅಚೆ ಟೈಮ್ ಅಲ
0: ಇವಡ ಮನೋನ್ ಕಾಯ್ ಕರಹಿಲ್ಲ
1: ಕಾಯ್ ಕೇಲೇಲ
0: ಬರಮೈ ಸನೋ ಚಂಕರಾ.